கண்மணியே குஞ்சினே நின்ன ஆசை கோடினே, பொன்மணியே அஞ்சிர ஏகா சாரே பாலினே எந்து ಎಂದು ಏಗುವೆ ನಾ ಅಂಚಿನೆ ನೀ ಮುಂದಾಡೋಗು ನಾ ಹಿಂದಾಡು ಬನ್ನೆ. ಆ ಕುಂಜುವ ಜನ ಅಪ್ಪರ ದೂರ ಇಲ್ಲೇ ಎಂಬ ಈ ಕಥೆಯ ನಂಗ ಈಗ ಕೇಪೋ.